ಹಾಗೆ ದಿನ ದಿನ ದಿನ ನಗ ನಗ ನಗ ತಿಟ್ಟಗ ದಾನ ದಾನ ದಾನ ದಿಗಿಟ ದಿಗಿಟ ದಗಿನ ದಾನ ದಾಕ ದಾನ ದಿಗಿ ತಿಟ್ಟಗದ ದಿ ದಿ ದಿ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ಅಭಿನವನೀತ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಗ ನರಗ ಶ್ರೀ ರಕ್ಷಕ ಮಾಲ ಎತ್ತನೆ ಮುರಿನಾನೇ ಗಿಚ್ಚಾವೆ ಇತ್ತವಣಯ್ಯನೇ ಆಕೊಳ್ವಾಯ ಸೂಡಿಯ ಮಾಡಲು ಚೂಡಿಯ ವಾಕಳ ವಾಡಿಯ ಸಿಂಧೆ ಗುರುಂಬತ್ತ ಪೂದಗಿಯಾಗ ಪಣಿತ್ತಿಡುವಾಯ ಪಾವೈ ವಿರಗಂ ಪರಿಗಿಡುವಾಯ ಆಯರ್ ದಮ್ಮಾಯ ನೀವ ಆಯರ್ ದಮ್ಮಾಯ ನೀವ ಆಯರ್ ದಮ್ಮಾಯ